ಮಹರ್ಷಿಗಳಿಗೆ ಅವೇದ್ಯೇ ಶ್ರೀ ಕೃಷ್ಣ ಮಾರಿಗಿರಿಗೆ ತವ ಸುಪ್ರಭಾತ ಶ್ವೇತಾಯುಗೇಶಿ ಸಗುನಂದನ ಪೂಜಿತ ಯದ್ವಾಪರೇಶ ಯದುನಂದನ ವಂದಿತ ತಾಭ್ಯಾಮನುಗ್ರಹ ಕರೆ ಜಗದಂಬಿಕೆ.